0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರಾಮುದಾಯಿ, ಪರಿವಾರೇ ಲಿಯರ ಹಿಡ್ನು ಭಯಕು ಛ ತ ಟಾಡೇ ಹೋಗಿ ಕ್ಯಾ ಹೋ
2: ಯಸು ಬಸಿ ಬಿಯಾಲು ಪನಿ ಹುನ್ಸ ಡಿಎಸ್ ಮರ್ದಿ ಹಿಮಾಲ್ ರೇನ್ಬೋ ಟ್ರೌಟ್ ತೀರ ಮಾಸಾ ಲಿನ ಜಾನ ಲಾಗೇಕೋ.
1: ಎ ಹೋರ ದಾಯಿ, ಅನಿ ದೇವಾನ್ ಸಿಂಹ ಮರ್ದಿ ಹಿಮಾಲ್ ರೇನ್ಬೋ ಟ್ರೌಟ್ ಕಾನೇರ ಛ ರ
2: ಲ ತಿಮ್ಲೆ ಥಾ ಸೈನ ರ ಲ ಸುನ ಉಸ ಭಯ ಮಾಸಾ ಪುಸೆ ಗಾಂವ ಪಾಲಿಕಾ ವಡಾ ನಂಬರ್ 9 ಅಜಿಪ್ ರೌಮಾ ಖುಮೈ ಡಾಡಾ ಕೋ ಫೇದಿಮಾ ಹಿಮಾಲ್ ಕೋ ಮನೋರಮ ದೃಶ್ಯ ಹೇರ್ದೈ ರೇನ್ಬೋ ಟ್ರೌಟ್ ಕೋ ಫ್ರೆಶ್ ಮಾಸಾ ಲಿನ ಪಾಯಿಂಚ ನಿ ಜನ್ ತ್ಯಾಂ ತ ಅರು ಠಾಉ ಕೋ ಟ್ರೌಟ್ ಮಾಸಾ ಭಂದಾ ಪನಿ ಸಸ್ತೋ ರ 2 ಕೆಜಿ ಭಂದಾ ಬಡಿ ಟ್ರೌಟ್ ಮಾಸಾ ಆರ್ಡರ್ ಗರೆಮಾ ಹೋಮ್ ಡೆಲಿವರಿ ಕೋ ಪನಿ ವ್ಯವಸ್ಥಾ ರಹೆಕೋ ಛ ನಿ ತಿಮಿ ಹಾಮಿಲೈ ಸಜಿಲೋ ರ ಸುವಿಧಾ ಕೋ ಲಾಗಿ ಯೇ ಪೋಖರಾ ಕೋ ಟೆಲಿಕಮ್ ಕೋ ಪಸಾಡಿ ಸ್ವಯಪತ್ರಿ ಚೋಕ್ ಮಾ ಔಟ್ಲೆಟ್ ಕೋ ಪನಿ ಸುವಿಧಾ ಛ ತಿಮಿಲೈ ಜತಿ ಬೇಲಾ ಟ್ರೌಟ್ ಮಾಸಾ ಖಾನ ಮನ್ ಲಾಗ್ಸ ನಿ ಟುಪ್ಲುಕ್ಕ ಉತಿ ಬೇಲೈ ಉಪಲಬ್ಧ ಗರಾಉಛ
1: ಲೌ ನ ದಾಜು ಕತ್ತಿ ರಾಮ್ರೋ ಸೇವಾ ರಹೆಛ म पनि बुढालाई लिएर आइहाल्छु है.
2: नयाँ फर्म भएकोले ट्राउट माछा सुपथ मूल्यमा बिक्री वितरण गरिएको छ.
1: सम्पर्क मोबाइल 9556019218 9028577010.